0: ಇಲ್ಲ ನೀವೇ ಅಚ್ಚಿಲ್ ತಂಗ ಕರೆತ ಕರೆತ ಕಾರು ನೀವೇ ತಿನ್ನ ಮಲ್ಲವಾ ಉಲ್ಲರ್ ಕಿಸ್ತ್ರಾಗಲಿ ಉಲ್ಲರ್ನೆ ಕಲ್ ಉಲ್ಲರ್ ಹರ ಯೋಕ ಸಾಂಸಾವೆ ಉಲ್ಲರ್ ಮೇತಾನೆ ಅಬ್ಯಾನ್ ಉಲ್ಲರ್ ಮೇತಾನೆ ತಿನ್ನ ಕೋತು ಬಾನಿ ತಕೂರ ಲಾನ್ಸಾ ನೈರ ಸೊಕನು ಸಾಮ ತಿನ್ನ ತಕೂರ ವೇ ಉಲ್ಲರ್ನೆ ಬೇಲ ತಾಮ ಹಾಂಸಾನೆ ಹಾಫೆನ್ ತಾಕೋ ಕಹಲನೆ ಬಹುಹ ಸಾಯ್ಬ ತಾವೆಲೆ ಮಾಸಾ ನೆಬೆ ಕೊಲೆಗೆ ಓನ್ ಓಹನ್ ಮಾಯ್ನೆ ವೇ ಅಬ್ಯಾನ್ ಮಾಯ್ ಬಹರೆಲೆ ಹುನ ಬೇ ಕಂತ ಡೇರೋಸ್ನೆ ನು ಸಾಮ ಖಾವ್ನೆ ಮೋರನೆ ನು ಸಾಮ ಖಾವ್ ಕೂರ ಬಾಬಾ ನಿಯ ಬೇಲ ಹಾಂಸಾನೆ ನೆಬೆ ಹುನ ಕೊಲೆಗೆ ನೆ ಮೋಸ್ಟ ಯಾನಿ ಹುನ ಕಂತ ಡೇರೋಸ್ ಹಾಂಸಾನೆ ಹೋತು ಮೇಸ್ ಉಲ್ಲರ್ ಹಾಂಸಾ ಓನಿಯಾನೆ ಲೈ ಹಾ ಸೊ ಉಲ್ಲರ್ ಕಿ ಕುವನ್ ದೇ ಹಾಂಸಾ ಕಾರ್ ಮೋರ ತಾಹಾನೆ ಅಂತ ಅನಿಯಾಂಡನೆ ಎನ್ನೆ ಹಂಸಾ ಉಲ್ಲರ್ ವೇ ಇತಾರೆ ಹಂಸಾ ಇತಾರೆ ಬಿ ತಾವ್ ಖಾಲಿ ಬರಾತರೆ ಥೋ ಉಲ್ಲರ್ ಇಹ ಡೂನ್ ಮಿಸಿ ದ ಕಿ ಕುವನ್ ಬೇ ಹಾಂಸಾ ಬೇ ಹಾಂಸಾ ಮಾಯ್ ಸಲಾ ಬಡಾಯ್ ಬೇ ನಿಹೋದಿ ಕಾರ್ ವಾ ಅಬೆ ಹೌನಿಯನ್ ಲೈ ಹೌದನ್ ಹೌನಿಯನ್ ನೆ ಫೈನ್ ಮಾ ಅಗವರ ತಿನ್ ಅಂಡನೆ ಮಾಂಸ ಫಾಲ್ನೆ ತಿನ್ ತಿನ್ ಅನ್ನೆ ಲೈ ಹಾ ಹಾವ ಕಾರಣ ಹನು ಕಂತ ಡೇರು ಸ್ನೇ ಹಾವ ಕಾರಣ ಕೂರವಾ ಲಬೆಲ ಮಾತೆ ಅನ್ಯ ತಿಂಗಿ ಮೋರ್ಸ್ ಕಂಪ್ಲೀಟ್ ನೆ ಬೇ ಮಾಂಸ ತುಮ ಹೋಲಮೋಸ್ ಇತಾ ಬಾಕು ಬಾನಮೋಸ್ ಎಮನೆ ಹೋಲಮೋಸ್ ನೆ ತಿಂಗಿ ಮನಾನ್ ಅಗರ ಕಂತ ಡೇರು ಸ್ನ ಕಾಂಸ ಮಾತೆ ತಿ ಇದರ ಏ ಮಾತೆ ಕಂತ ಡೇರು ಸ್ನ ಮಾತೆ ಬಾರಕ್ಸ ಬೋಲ್ವಿ ಹಮು ಸಮ ಇಂ ಕೋನ ಹಲೆ ದೇ ನಗರ ಅತ ಹಲ ಹನು ಸಾಪರವತ ರೆಗೆ ಉಲಾರ್ನೆ ತೋ ಸಿರ್ನೆ ಹೌತಾನೆ ಕಂಡು ಹೇತ ನಂಸನೆ ಅಂತ ಹಸಾಯ್ ಲಿ ಮನೆ ಹಂಸನೆ ಹಿಲಿರೆ ತೆ ರೈಯೋಕೋಸ್ ಹಸಾಯ್ ತೆ ಹೋತು ಅಂತ ಹಾವು ನರ್ಬೋಜ್ ಹೋನಿಯಾ ಸೂರ್ ತಾಹಿ ಕ್ಲಾಕ್ ಮೆ ತಾವ್ ತಿರಿ ತಾಹಿ ಕ್ಲಾಕ್ ಕೋನ ಸೆಲೈ ಫೈ ಹಾಲ ಡೋಡಕ್ ತಿ ಹಮ ಆಸೈ ದ ಲೋರಿ ಫಲ್ನಿ ವೇನ್ ರೇಗೆ ಫಲ್ ಬ ಮೋರ ನೆ ಪರ ದೇ ನ್ಯಾತು ಲಬೆಲ್ ಕೊಂತು ನುವ ಇದ ನೆಮೋ ಸಂಸನೆ ಅಮೆನ್ ತಾನ್ ಹಾಲ ತನ ಸನ ಸಾರುಕಾ ನೆವೆಲ್ ಹತೆನ್ ದೇ ನಾತು ಹಾಲ ಒನ್ ಒನ್ ಸಾಮ್ ನ್ಯಾತು ಲಾಕ್
1: Além de né, diretor executivo Pramatil, senhor Ego Lemos, foi solução ba problema nebe, povo agricultores husi selokraik enfrenta, konaba, ular halo atakas ba modo nebe sirakuda. Ba jornalista Radio Rekambia, ihanya kenar Fatim, Pramatil Farol Dili, ia sexta-feira, loran sanulu resing hitu, fulang novembro, tinang rihung rua rua nulu.
2: Caso para que acontece, ular han moro sira ira kalga ida tamba kondisan rai kalga rai laguras maka ida halo moro sira meita kuda ne la soda laguras segundo fini dharma fini nivema kita hola fini nivema ka rala barak agua gami ta hola fini israeli nivema barak I fini barak nivema israeli barak makala bela data hoite niya ambientica, fatin local. E enfim, várias nos lori moras assim, para dizer mais. Tanto mesmo que antes citado resolve o problema e tem a causa, problema básico que se situação era, causa de esse ataque. Mesmo que ainda para

ಗೀತ ಹರೆಯವಯಸ ಇಮ ಜೀನಾ ಎಮ ಗಿಯ ಇಡನೆ ಬೇ ಮತ್ತೇನೆ ತೇಬೇಸ್ ಸಾಂತು ಈಡ ಕಾ ಎಮ ಇಡನೆ ಬೇ ನ ಕೊನು ಹೋ ಸಾಬೆಡೋರಿಯಾ ನೋಡೋಮಿ ಮೋಸು ಬೈತ.

ಮುಖ ಸೀರ ಪೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೊ ನೊಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೊರಿಯಾ ನೊ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೊತು ಹೊತು Ita makmudansa, foa tembrani atukura larang noliu. Hakarak se sentru transformasau niang. Ita hakarak rekonyese itenya ang konjuntu no itenya santidade. Hakarak desenvolve hodame, bit no domi. Ita maksaisasi konaba moras no injustisa. Nebe haleuita, hakarak saibelung ihaluta. Ita fiar ia igualidade no diversidade. Respeita itenye diferensa sira. Ita fiar kata fo mak hahalok simunia. Iha kura ita ang rasi, ita kura itenye mundu. Ita fiar kata, ita hotu iha interkoneksaun nyelarang. Parte husi beala sira, nolabari sira nebe mai, parte horai, mundu no fitun sira. Amen.